0: ಸಲ್ಲಿಸಿದ್ದ. ವಿಶಿಷ್ಟ ವರಿಷ್ಠ ಪ್ಲಾಸ್ಟಿಕ್ ಶಾಸನ ದ್ವಾರಾ ಪೂರ್ಣ ರೂಪದಲ್ಲಿ ಸುಖ ಸೌಲಭ್ಯ ಅಥವಾ ಪರಾಮರ್ಶ ಸೇವಾ ಪ್ರದಾನ ಕರಿದೆ
1: ಸರ್ಕಾರಿ ಪ್ರಜಾಪ್ರಕರಾಗಿ ಅಸ್ಪತ್ರೆ ಪ್ರಶಾಸನ ಶಾಸನ ಸಂಪರ್ಕ ಬಿಸ್ಕಿತ್ ಜಾರಿಕಾರಿಗಳಾಗಿ
0: ಪಂಚಾಯತ್ ಕೃಪಾ ಸುನ್ನಿ

ಅನುಸಂಧಾನ ಕೇಂದ್ರ ಸಂಘಕ್ಕೂ ಸಹಕಾರಿ ರೋಟರಿ ಇಂಟರ್ನ್ಯಾಷನಲ್ ಏವನ್ ರೋಟರಿ ಕ್ಲಬ್ ಆಫ್ ಕಠ್ಮಂಡು ವಿಶ್ವ ಪ್ರಸಾದ್ ರೋಟರಿ ಫ್ರೆಂಡ್ಸ್ ಏವನ್ ಪಾರ್ಟ್ನರ್ ಕ್ಲಬ್ಗಳ ದ್ವಾರಾ ಚಲಿಸುತ್ತದೆ.